ಎದಕ್ಕೆ ತುಂದು ನಾ ತೆಟ್ಟಿತ್ತ ದಾದಿನ್ನ ಕಡೆ ದಾದಿನ್ನ ಕತ್ತೆಟ್ಟೆ ದಾದಿನ್ನ ಕತ್ತೆಟ್ಟೆ ದಾದಿನ್ನ ಕಡೆ ದಾದಿನ್ನ ಕತ್ತೆಟ್ಟೆ ದಾ ಅದು ದಾ ದೃಗಿಡ್ದ ಕದ ಗಗದಿನ್ ನಗದ ತೆರಗಿನ ತಳ ದಾದಿನ್ನ ಕತ್ತೆಟ್ಟೆ ದಾ ದೃಗಿಡ್ದ ಗಿಡ್ದ ಧಡ್ ಧಗಡ ಧಡ್ ಧಗಡ ಧಡ್ ಧಗಡ.